ಸಾರಿದ ಕುಪನ್ ತಗಿದ ಗರಿನಿ ತಜಂ ಪದ ನಿ ತಜಂ ತರಿಗಮ ತಗಿದ ಜಂ ಗರಿನಿ ತರಿ ತಜಂ ರಿಗಮ ಪ ಪದ ತಜಂ ತಣಂ ಸಗರಿ ನಿರಿ ತನ ತಾಪ ಜನು ತರಿಗಮ ಪದ ನಿ ಸಾರಿ ಗದಿ ನೀದ ತರಿಗಿಣ ತು ಸರಿ ಗಮ ಪದ ನೀ ತಡಿ